ಹೇ ಜಗದ್ಗುರು, ಹೇ ಜಗದ್ದೇ ಮಾಲಿಕ್ ಪರಮಾತ್ಮ, ಅಸೀತೆ ಇಸ್ ದೌರ್ದೆ ಇಸ್ ಕಲ್ ಜುಗದೆ ಕಾಮಿ ಜೀವ ಕಾಮ್ಲಾಲ್ ಭರೆಯೋಯ. ಪ್ರಥಮ ಇಸ್ ಕಾಮ್ ನು ಅರ್ಥಾದೇ ರೂಪ ಸಮಜನಾ ಹೈ. ಕಾಮ್ ದೇ ಅಖ್ರಿ ಅರ್ಥತೇನೆ ಕಾಮನಾ, ಪರ್ ಕಾಮನಾವಾ ವಿಚ್ ಬಹುತ್ ವಾಸನಾ ಹೈ. ಇಸ್ ವಾಸ್ತೆ ಪ್ರಿಯ ವಾಚಿ ಶಬ್ದ ಬಣ ಗಯಾ ಕಾಮ ವಾಸನಾ. ಕಾಮನಾ ವಿಚ್ ಪದಾರ್ಥ ಹೋವನ್ ತೋ ಕಾಮ ಲೋಭ, ಕಾಮನಾ ಸತಾದಿ ಹೋವೆ ತೋ ಕಾಮ ಅಹಂಕಾರ. ಪರ್ ಚೂಂಕೆ ಕಾಮನಾ ಬಹು ವಾಸನಾದೇ ಹೈ, ಇಸ್ ವಾಸ್ತೆ ಕಾಮ ವಾಸನಾ ತೇ ಶಬ್ದ ಪರ ಚಲತೋ ಗಯಾ. ಕಾಮ ಲೋಭ ಕಾಮ ಅಹಂಕಾರ ಈ ಕಥನೀ ವಿಚ ನಾ ಆ ಸಕ್ಯಾ, ಈ ಲೇಖನೀ ವಿಚ ಭೀ ನಾ ಆ ಸಕ್ಯಾ. ಕಾಮ ದೇ ಅರ್ಥ ನೇ ಕಾಮನಾ, ಪರ ಚೂಂಕಿ ಕಾಮನಾ ದೇ ಜ್ಯಾದಾ ವಾಸನಾ ಹೈ ರೂಪ ಹೈ, ಇಹೀ ಕಾರಣ ಹೈ ಕಿ ಕಾಮ ದೇ ಅರ್ಥ ಹೀ ಬಣ ಗಏ ವಾಸನಾ. ಕಾಮ ದೇ ಅರ್ಥ ಹೀ ಬಣ ಗಏ ರೂಪ. ರೂಪೇ ಕಾಮೇ ದೋಸ್ತಿ, ರೂಪೇ ಕಾಮೇ ದೋಸ್ತಿ ಭುಖೇ ಸಾದೇ ಗಂಡು. ಜೈಸೆ ಸ್ವಾದ ಸಾರಾ ಭುಖ ದೇ ಚ ಹೈ, ಇತನಾ ಭೋಜನ ದೇ ಚ ನಹೀ, ತೋ ವಾಸನಾ ರೂಪ ದೇ ಹೀ ಆಕರ್ಷಿತ ಹೊಂದಿ ಹೈ, ರೂಪ ದಿ ತರಫ ಖಿಚ ದಿ ಹೈ. ತೋ ಕಾಮ ತೇ ರೂಪ ದಿ ದೋಸ್ತಿ ಬಣ ಗಈ. ಇಕ ಶಾಯರ್ ನೇ ಬಡಾ ಸುಂದರ ಲಿಖ್ಯಾ ಹೈ, ವೋ ಕಹಿಂದಾ ಹೈ ಜಬ್ ಹುಸನ್ ನಹೀ ತೋ ಇಶ್ಕ ಭೀ ಪೈದಾ ನಹೀ ಹೋತಾ, ಬುಲ್ಬುಲ್ ಗಿಲೇ ದೀವಾರ ಪರ್ ಶೈದಾ ನಹೀ ಹೋತಾ. ಬುಲ್ಬುಲ್ ಗುಲೇ ದೀವಾರ ಪರ್ ಶೈದಾ ನಹೀ ಹೋತಾ, ದೀವಾರ ದಿತ್ತೇ ಜೋ ಫುಲ್ ಬಣೇ ಹೋಯಾ ಹೈ ಕೋಯಿ ಬುಲ್ಬುಲ್ ಉಸ್ತೇ ನಗಮೇ ನಹೀ ಅಲಾಪದಿ, ನಹೀ ಚಹಚಹಾಂದಿ, ನಹೀ ಗೀತ ಗಾಂದಿ. ಕ್ಯೋಂಕಿ ತಸ್ವೀರ ಹೈ, ಹುಸನ್ ದಿ ತಸ್ವೀರ ಹೈ, ಹುಸನ್ ನಹೀ, ರೂಪ ದಿ ಛಾಯಾ ಹೈ, ರೂಪ ನಹೀ. ತೋ ಪಂಛಿ ಸ್ಯಾಣೇ ನೇ ಛಾಯಾ ತೇ ಆಶಿಕ ನಹೀ ಆಉಂದೇ, ಛಾಯಾ ತೇ ಫಿದಾ ನಹೀ ಆಉಂದೇ ರೂಪ ತೇ ಸ್ವಪ್ನ ತೇ. ಮನುಖ ತೇ ಕಿಸೇ ಕಿಸೇ ಥಾಂ ಪಂಛಿಯಾಂ ತೋ ವೀ ಗಯಾ ಗುಜ್ರಿಆ ಹೈ, ಇਹ ਤੇ ਤਸਵੀਰਾਂ ਤੇ ਵੀ ਮੋਹਿਤ ਹੈ, ਚਾਹੇ ਚਲਦੀ ਫਿਰਦੀ ਤਸਵੀਰ ਹੈ ਜੈਸੇ ਕਿ ਫਿਲਮਾਂ, ਚਾਹੇ ਪੱਥਰ ਦੇ ਉੱਤੇ ਉਕਰੀਆਂ ਹੋਈਆਂ ਤਸਵੀਰਾਂ ਨੇ, ਚਾਹੇ ਤਰ੍ਹਾਂ ਤਰ੍ਹਾਂ ਦੀ ਇਲਮੇ ਮਸੂਰੀ ਹੈ ਚਿੱਤਰਕਾਰੀ ਹੈ, ਮਨੁੱਖ ਤੇ ਉਸ ਤੇ ਵੀ ਫਿਦਾ ਹੋਇਆ ਪਿਆ. ਇਹੀ ਕਾਰਨ ਹੈ ਕਿ ਫੈਸ਼ ਤਸਵੀਰਾਂ ਵਾਲੀਆਂ ਮੈਗਜ਼ੀਨਸ ਬਹੁਤ ਵਿਕ ਰਹੇ ਨੇ, ਬਹੁਤ ਪੜ੍ਹੇ ਜਾ ਰਹੇ ਨੇ, ਔਰ ਉਹਨਾਂ ਤਸਵੀਰਾਂ ਨੂੰ ਮਨੁੱਖ ਦੇਖਦਾ ਹੈ, ਖੂਬ ਦੇਖਦਾ ਹੈ. ਦੂਰ ਕਿਉਂ ਜਾਇਓ,

ಮಾಡಿದ. ಹಮಾತಾ ಭರೆ ಜಾಮುರದಾರ ನಖ. ಪ್ರಾಯ ಹಕ್ ಬಸ್ ಯಹಿ ಮುರದಾರ ಹೈ, ಅಗರ ಹಿಂದೂ ಹೈ ತೋ ಗೌ ಖಾ ರೇ ಹೈ ಔರ್ ಮುರ್ದಾ ಗೌ, ಮುಸ್ಲಿಂ ಹೈ ತೋ ಸೂವರ್ ಖಾ ರೇ ಹೈ ಮುರ್ದಾ ಸೂವರ್, ಮರಿಯಾ ಹೋಯಾ ಸೂವರ್. ಪ್ರಾಯ ಹಕ್ ಇತಿ ಸೂವರ್ ಖಾ ರೇ ಹೈ ಮುಸಲ್ಮಾನ್, ಇತಿ ಗೌ ಖಾ ರೇ ಹೈ ಹಿಂದೂ. ಭಾರತ ದಿ ಮನೋತ್ ಕಿ ಗೌ ಸಬ್ ತೋ ಉತ್ತಮ ಹೈ, ಈ ಮನುಖೀ ಮಾಂ ದಿ ತರಹ ಸೋಚದೀ ಹೈ. ಇಸ್ದಾ ಗರ್ಭಕಾಲ ದಾ ಸಮಾ ವಿ ಮನುಖೀ ಮಾಂ ದಿ ತರಹ ದಸ ಮಹೀನೇ ದಾ ಹೈ. ಜೆಸೆ ಡಾರ್ವನ್ ನೇ ಕಿಸೇ ವಕ್ತ ಕಿಹಾ ಕಿ ಮನುಖ ದಿ ಆಖರೀ ಕಡೀ ಬಂದರ ಹೈ, ಬಂದರ ತೋ ವಿಕಾಸ ಕರ್ಕೆ ಮನುಖ ಇಸ್ ಶಕಲ್ ದೇ ಚಾಯಾ ಹೈ. ಶರೀರ ದಿ ಖೋಜ ಹೈ, ವಿಜ್ಞಾನ ದಿ ಖೋಜ, ಬಾಹರ ದಿ ಖೋಜ ಹೈ. ಪರ ಭಾರತ ದಾ ರಿಷಿ ಮನ್ ದಿ ಖೋಜ ದೇ ಸಲಂಗನ ಹೈ, ಉದೀ ದಿಲ್ಚಸ್ಪೀ ಮನ್ ದಿ ಖೋಜ ದೇ ಚ ಹೈ. ಉನ್ನೇ ದೇಖ್ಯಾ ಮನುಖ ದಾ ಮನ್ ತೇ ಗೌ ದಾ ಮನ್ ಬಡೇ ನಿಕಟವರ್ತಿ ನೇ. ಜೆಸೆ ಡಾರ್ವನ್ ನೇ ದೇಖ್ಯಾ ಬಂದರ ದಾ ಶರೀರ ತೇ ಮನುಖ ದಾ ಶರೀರ ಬಡಾ ಮೇಲ್ ಖಾಂದ ಹೈ. ಭಾರತ ದೇ ರಿಷಿ ನೇ ದೇಖ್ಯಾ ಗೌ ದಾ ಮನ್ ತೇ ಮನುಖ ದಾ ಮನ್ ಬಡೇ ನಿಕಟವರ್ತಿ ನೇ. ಹೋ ನಾ ಹೋವೆ ಮನುಖ ದಿ ಆಖರಿ ಕಡೀ ಗೌ ಹೈ, ಗೌ ಮರಿಯೇ ತೋ ಫಿರ್ ಮನುಖ ಬಣಿಯೇ. ಇಸ್ ತರಹ ಮನುಖೀ ಜಿಂದಗಿ ದಿ ಆಖರಿ ಕಡೀ ಗೌ ಹೋ ಸಕದಿಯೇ, ಬಕೋಲೆ ಡಾರ್ವನ್ ಬಂದರ್ ಹೋ ಸಕದಿಯೇ. ಅಫಜಲ್ ಹೋ ಗೈ ಗೌ, ಮಹಾನ್ ಹೋ ಗೈ ಗೌ ಭಾರತ ದೇ ಚಿಂತನ್ ದೇಚ್, ದೇಶವಾಸಿಯಾಂ ದೇ ಚಿಂತನ್ ದೇಚ್. ಕ್ಯೂಂಕಿ ಮನುಖ ದಿ ತರಹ ಸೋಚದಿಯೇ, ಮನುಖ ದಿ ತರಹ ಮಮತಾ ರಖದಿಯೇ, ಮನುಖ ದಿ ತರಹ ದುಃಖ ಸುಖ ಮಹಸೂಸ್ ಕರದಿಯೇ. ಇಸ್ನು ಮಾರನಾ ಐಸಾ ಹೈ ಜೈಸೇ ಮನುಖ ನು ಮಾರನಾ, ಔರ್ ಇಸ್ದಾ ಮಾಸ ಖಾಣಾ ಐಸೇ ಜೈಸೇ ಬಂದೇ ದಾ ಮಾಸ ಖಾಣಾ. ತ್ರಿಗತ ಜೂನ್ ಹೈ ಸೂವರ್, ಬಿಷ್ಟಾ ಖಾಂದ ಹೈ, ಗಂದಗಿ ಖಾಂದ ಹೈ. ತೋ ಇಸ್ಲಾಮ್ ದಿವಾನಿ ಮೊಹಮ್ಮದ್ ಸಾಹಿಬ್ ನೇ ಹರಾಮ್ ಕರಾರ ದಿತ್ತಾ ನಹೀ ಖಾಣಾ, ಇಹ ಸೂವರ್ ನಹೀ ಖಾಣಾ. ಕಿತೆ ದಿನ ಭರ ಬಿಷ್ಟಾ ಖಾಂದ ಹೈ, ಗಂದಗಿ ಖಾಂದ ಹೈ, ಔರ್ ಫಿರ್ ಇಸ್ದಿ ಗರ್ದನ್ ದಿ ಹಡ್ಡಿ ಇತನಿ ಮಜಬೂತ್ ಇತನಿ ಸಖ್ತ, ಈ ಹಲಾಲ್ ನೀ ಹೋ ಸಕದಾ, ಜಬಾ ನೀ ಹೋ ಸಕದಾ. ಬಹುತ್ ತಡಪೇಗಾ, ಬಹುತ್ ತಡಪೇಗಾ ಖಾಣಾ ಹರಾಮ್. ಪರ ಮಹಾರಾಜ್ ಕಹ ರೇ ನೇ ಖಾ ರೇ ಹೈ ಓ ಸೂವರ್, ಅಗರ್ ಓ ಮುಸಲ್ಮಾನ್ ಹೈ ಖಾ ರೇ ಹೈ ಓ ಸೂವರ್, ಅಗರ್ ಓ ಬೇಗಾನಾ ಹಕ್ ಖಾ ರೇ ಹೈ. ಅಗರ್ ಭಾರತ ದಾ ವಾಸಿ ಹೈ ಹಿಂದೂ, ಬೌದ್ಧ, ಜೈನ್, ಸಿಖ್ ಹೈ, ಪ್ರಾಯ ಹಕ್ ಖಾ ರೇ ಹೈ ಗೌ ಖಾ ರೇ ಹೈ. ಧನ್ ಗುರು ನಾನಕ್ ದೇವ್ ಜಿ ಮಹಾರಾಜ್ ದೇವಾಕ್.